0: ಖುಷಿಯೂರ ತಾರೇ ದಿರ್ಮ ಕಲ್ಲಾರ ಕೆದೈ ದಿರ್ಮ ಎಂಗದ ಮರೋ ಸಾಧ್ಯ ಮರೋ ಸಂತಲ್ವಾರೆ ಮಾ ಮರೋ ಸಾಧ್ಯ ಮಾರೋ ತ್ರಜುಮಾ ಜಾರ ಕಂಪಡಿಯಡಿ ಮೇರೆ ಮಾ ಮರೋ ಸಾಧ್ಯ ಮಾರೋ ಸರೆ ದಿನ ಮಾಡಿ ಚೋನಿ ಹಾಲೆ ಸೆರೆ ಸೆರೆ ಒಬ್ಬಮಿಂಗ ಅಗುಮ ಗಲ್ಲೋನೆ ಮರೋ ಸಾಧ್ಯ ಮಾರೋ ಹಿನ್ನ ಜಾಸ ಗುಣ ಚೋಣ ಕಾರಿ ಮಿಡಿದ್ರ ಪೋರಿ ದಯಾಡಿ
1: ಯಾಚನಾ ಆಗಲಿ ಉಳಿದ ಯಾಚನಾ ಆಗಲಿ.